0: ಆಧ್ಯಾತ್ಮ ಜ್ಯೋತಿ FM ಆಧ್ಯಾತ್ಮ ಜ್ಯೋತಿಗೆ ಪ್ರಸ್ತುತಿಮಾ ಅಹಿಲೆ ಯಹಾಂ ಸುಂದೇ ಹುಂಚ ಕಾರ್ಯಕ್ರಮ ಭಜನಾರ್ಪಣ ಯಸ್ ಕಾರ್ಯಕ್ರಮ ಕಾ ಪ್ರಾಯೋಜಕ
1: ಜೆ ಜೆ ಜ್ಯುವೆಲರ್ಸ್ ಬಸಂತಪುರ ನ್ಯೂ ರೋಡ್ ದಮಕಲ್ ನಜಿಕ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಮುನಿ
0: आदरणीय श्रोता अहिले यहाँ एफएम अध्यात्म ज्योति 104.8 मेगाहर्जमा कार्यक्रम भजनार्पण सुन्दै हुनुहुन्छ। शुद्धताको पहिचान जे जे ज्वेलर्सको प्रायोजनमा रहेको यो कार्यक्रममा अहिले यहाँ सुमधुर भजन सुन्दै हुनुहुन्छ।